ಸುಚೆ ಸಾಚಿನ ಲಾಗೆ ಮಾಲು ಜಾತಿ ಖೋದಾಯ ಕೋಬೇಕಾವರು ಜೀವ ಪಾಯವೆ ಕೋಬೇಕಾ ಫಲೋಹಾರ ಕಿ ಫಲ ಜಾಯ ಖಾಯ ಸಾಧಗವಾಯ ಕೂಡೆ ಲಾಚ ಲಾಪಟೆ ಲಪಟಾಯ ಸೂಟೆ ಗುರು ಸಾಜ ಕಮಾಯ ದ್ವಾ ಸಮುದ್ರ ಮಾನ ದೂತಾ ಎನ ಸಜಾಗೆ ಕವಿನ ಸೂತಾ ಜಾಗ್ರ ಜಾಗ್ರಹ ಲಿವಲಾಯ ಗುರು ಪರ ಚೇತ ಸಕಾಲ ನ ಕಾಯ ತೀರ್ಥ ಪೈ ಮಾರೇ ಬರಾಯ ಪ್ರಾಪ್ತ ನಾಗ ಲಿವಲಾಯ ದ್ವಾದಶೀ ದ್ವಾದಶ ಮುದ್ರ ಮಾನವ ದೂತಾಯ ಸಜಾಗೆ ಕವಿನ ಸೂತಾ ಜಾಗ್ರ ಜಾಗ್ರಹ ಲಿವಲಾಯ ಗುರು ಪರ ಚೇತ ಸಕಾಲ ನ ಕಾಯ ತೀರ್ಥ ಪೈ ಮಾರೇ ಬರಾಯ ಪ್ರಾಪ್ತ ನಾಗ ಲಿವಲಾಯ ಬಲಾ ದ್ವಾದಶೀ ದಯಾ ದಾನ ಕರ ಜಾಣೇ ಬಾರ ಜಾತೋ ಪಿತ್ರಾಣೇ ಭಾರತಿ ಭಾರತ ಕರೇ ನಿಗಾಮ ಜಪಾ ಜಾಪ ಜಪೇ ಮಗನಾಮ ತೀನ ಪವನ ಮೇ ಕೋ ಜಾಣೇ ಸಾಬ ಸುರ ಸಾಂಜ ಸಾಬ ಸಾಜ ಪಿಛಾಣೇ ತೇ ಸ್ತರ ಸಮುದ್ರ ಕನಾರಿ ಅಮೃತ